ಗತೋ ಬಲಃ ಇತಿಹಾಸಸ್ಯ ಕಲ್ಪಶ್ಚ ಗೌತಮೋಥ ನಿಶಾಕರಃ ದಂಭೋ ಹ್ಯದಂಭೋ ವೈದಂಭೋ ವಶ್ಯೋ ವಶಕರ ಕಲಿಹಿ ಲೋಕಕರ್ತ ಪಶುಪತಿರ್ಮಹಾಕರ್ತ ಹ್ಯನೌಷಧ ಅಕ್ಷರಂ ಪರಮಂ ಬ್ರಹ್ಮ ಬಲವಚ್ಚಕ್ರಯೇವ ಚ ನೀತಿರ್ಹ್ಯನೀತಿ ಶುದ್ಧಾತ್ಮ ಶುದ್ಧೋ ಮಾನ್ಯೋ ಗತಾಗತಃ ಬಹು ಪ್ರಸಾದಸ್ಸು ಸ್ವಪ್ನೋ ದರ್ಪಣೋಧತ್ವಮಿತ್ರಜಿತ್ ವೇದಕಾರೋ ಮಂತ್ರಕಾರೋ ವಿದ್ವಾನ್ ಸಮರಮರ್ದನಃ ಮಹಾಮೇಘ ನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲೋ ಮಹಾಜ್ವಾಲೋ ಅತಿಧೂಮ್ರೋ ಹುತೋ ಹವಿಃ ವೃಷಣಶಂಕರೋ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಸ್ತಥಾಂಗಲುಬ್ಧಶ್ಚ ಶೋಭನೋ ನಿರವಗ್ರಹಃ ಸ್ವಸ್ತಿದಸ್ವಸ್ತಿ ಭಾವಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭಪರಾಯಣಃ ಕೃಷ್ಣವರ್ಣಸ್ಸು ವರ್ಣಶ್ಚ

ಮಹಾಮಹಾಕಾಲಯಃ ಲಂಬನೋ ಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯಃ ಸಾಮಾಸ್ಯಃ ಋಕ್ಸಹಸ್ರಾಮಿತೇ ಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಃ ಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಥಿಃ ಭಸ್ಮಶಯೋ ಭಸ್ಮಗೋಪ್ತಾ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಃ ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಃ ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೇಕಿತಾನೋ ಹವಿಸ್ತಥಾ ಅಜೈ ಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾ ಚಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾ ರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋ ನಿಲೋ ನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ
ತೋರಣಸ್ತಾರಣೋ ವಾತಃ ಪರಿಧೀಪತಿಖೇಚರಃ ಸಂಯೋಗೋ ವರ್ಧನೋ ವೃದ್ಧೋ ಅತಿವೃದ್ಧೋ ಗುಣಾಧಿಕಃ ನಿತ್ಯ ಆತ್ಮಸಹಾಯಶ್ಚ ದೇವಾಸುರಪತಿಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ ದೇವೋ ದಿವಿ ಸುಪರ್ವಣಃ ಆಷಾಢಶ್ಚ ಸುಷಾಢಶ್ಚ ಧ್ರುವೋಥ ಹರಿಣೋ ಹರಃ ವಪುರಾವರ್ತಮಾನೇಭ್ಯೋ ವಸುಶ್ರೇಷ್ಠೋ ಮಹಾಪಥಃ ಶಿರೋಹಾರೀ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಮ್ನಾಯೋ ಸಮಾಮ್ನಾಯಃ ತೀರ್ಥದೇವೋ ಮಹಾರಥಃ ನಿರ್ಜೀವೋ ಜೀವನೋ ಮಂತ್ರಃ ಶುಭಾಕ್ಷೋ ಬಹುಕರ್ಕಶಃ ರತ್ನ

ಮಹಾರೂಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸು ಲೋಚನಃ ವಿಸ್ತಾರೋ ಲವಣಕೂಪ ಸ್ತ್ರಿಯುಗ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಸ್ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತ

ಕುಂಡೀ ಕುಂಡೀ ವಿಕುರ್ವಣ ಹರ್ಯಕ್ಷ ಕಕುಭೋ ವಜ್ರಿ ಶತಜಿಹ್ವ ಸಹಸ್ರಪಾತ್ ಸಹಸ್ರಮೂರ್ಧಾ ದೇವೇಂದ್ರ ಸರ್ವದೇವಮಯೋ ಗುರು ಸಹಸ್ರಬಾಹುಃ ಸರ್ವಾಂಗ ಶರಣ್ಯಃ ಸರ್ವಲೋಕಕೃತ್ ಪವಿತ್ರಂ ತ್ರಿಕಕುನ್ಮಂತ್ರ ಕನಿಷ್ಠ ಕೃಷ್ಣಪಿಂಗಳ ಬ್ರಹ್ಮದಂಡ ವಿನಿರ್ಮಾತ ಶತಘ್ನೀ ಪಾಶಶಕ್ತಿಮಾನ್ ಪದ್ಮಗರ್ಭೋ ಮಹಾಗರ್ಭೋ ಬ್ರಹ್ಮಗರ್ಭೋ ಜಲೋದ್ಭವ ಗಭಸ್ತಿರ್ಬ್ರಹ್ಮಕೃದ್ಬ್ರಹ್ಮೀ ಬ್ರಹ್ಮವಿದ್ಬ್ರಾಹ್ಮಣೋ ಗತಿ ಅನಂತರೂಪೋ ನೈಕಾತ್ಮ ತಿಗ್ಮತೇಜಾಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿರ್ವಾತರಂಭಾ ಮನೋಜವಃ ಚಂದನೀ ಪದ್ಮನಾಲಾಗ್ರಃ ಸುರಭ್ಯುತ್ತರಣೋ ನರಃ ಕರ್ಣಿಕಾರ ಮಹಾಸ್ರಗ್ವೀ ನೀಲಮೌಳಿಪ್ಪಿನಾಕಧೃತ್ ಉಮಾ

ಮಹಾಪ್ರಸಾದೋದಮನಃ ಶತ್ರು ಶ್ವೇತಪಿಂಗಲಃ ಪೀತಾತ್ಮ ಪರಮಾತ್ಮ ಚ ಪ್ರಯತಾತ್ಮ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯಶ್ಚಿತ್ ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸ ಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ ಋತುಃ

ಬ್ರಹ್ಮಲೋಕಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋ ಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗ ಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮ ಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯ ಸತ್ಯವ್ರತ ಶುಚಿ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಷ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತಥೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ ಋಷಯ

ಯಥಾಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾಃ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿಸಹಸ್ರೇಷು ನಾನಾ ಸಂಸಾರಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತ

0: Namah Shivaya. All the three Shaivam.org radios have started operating from our own stream server now. As a result, the URL has changed and the stream you are currently listening to will stop shortly. Our Shaivam.org website and the mobile app are already pointing to the new URL, and you will be able to continue to listen to our radios through them. If you are currently listening to our radio through some other tools like TuneIn, Radio Garden, etc., please let us know at shaivam@shaivam.org. We will do the needful to update the URLs in those tools too. Please help us by sharing which tool you are using to listen to this stream to make sure that you are able to continue to listen to them even with the new stream. Again, the mail address is shaivam@shaivam.org. Thank you. Namah Shivaya.
1: Om Namah Shivaya. You are listening to Shaivam.org radios. 24/7 spiritual channels from Shaivam.org. Om Namah Shivaya.
2: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Gananatha Nayanar Puranam, presented by Sri H.S. Thyagarajan. Thank you. Om Namah Shivaya.
3: Gurubhyo Namaha. Ella Mahaniyarigaligoo Namaskara. Gananatha Nayanar. Avara charitre yenu anta nodana. Gananatha Nayanar avara bagge ನಮ್ಮ ಸುಂದರಮೂರ್ತಿ ನಾಯನಾರವರು ಕಡರ್ಕಾಳಿ ಗಣನಾಥನ್ ಅಡಿಯಾರ್ಕೋ ಮಡಿಯೇನ್. ಕಡರ್ಕಾಳಿ ಅಂತಂದರೆ ಶೀರ್ಗಾಳಿ ಅಂತ ಅರ್ಥ. ಈ ಊರಿನಲ್ಲಿದ್ದವರು, ಶೀರ್ಗಾಳಿಯಲ್ಲಿದ್ದವರು, ಏನು ಬಹಳ ಒಳ್ಳೆಯವರು ಶಿವಭಕ್ತರು, ಅದು ಹೇಳಲೇಬೇಕಾಗಿಲ್ಲ. ಶಿವಭಕ್ತರಂದರೆ ಬಹಳ ಶಿವಭಕ್ತರೇ. ಇವರಿಗೆ ಜನಗಳನ್ನು ಸೇರಿಸಬೇಕು ಈ ಶಿವಭಕ್ತಿಯಲ್ಲಿ, ಎಲ್ಲ ಜನಗಳನ್ನು ಕೂಡ ಇನ್ವಾಲ್ವ್ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಇವರನ್ನು ಕಂಡರೆ ಜನಗಳಿಗೂ ಕೂಡ ಬಹಳ ಮರ್ಯಾದೆ ಗೌರವ ಎಲ್ಲ ಇತ್ತು. ಅದರಿಂದ ಇವರು ಏನು ಮಾಡ್ತಾಯಿದ್ರು, ಯಾರ್ಯಾರಿಗೆ ಶಿವನ ಸೇವೆ ಮಾಡೋದಕ್ಕೆ ಯಾವ್ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಸರಿ ಹೋಗುತ್ತೆ, ಸೂಕ್ತವಾಗಿರುತ್ತೆ ಅಂತ ತೋರಿಸುತ್ತೋ ಅವ್ರಿಗೆ ಅವರವರ ಕೆಲಸವನ್ನು ಕೊಟ್ಟು ಆ ಮೂಲಕ ಶಿವಸೇವೆಯನ್ನು ಮಾಡಿಸ್ತಾಯಿದ್ರು. ಅವರಿಗೆ ನಾವು ಶಿವಸೇವೆಯನ್ನು ಮಾಡಿ ನಾವು ಕೂಡ ಶಿವಭಕ್ತರಾದವು, ಹೆಚ್ಚಿನ ಭಕ್ತಿ ನಮ್ಮಲ್ಲಿ ಉಂಟಾಯಿತು ಅನ್ನೋ ಒಂದು ತೃಪ್ತಿ ಅವ್ರಿಗೆ ಬರ್ತಾಯಿತ್ತು. ಏನೇನು ಮಾಡಿಸ್ತಾಯಿದ್ರು ಇವರಂತಂದರೆ, ತಿರುಮುರೈಗಳನ್ನು ಬರೆಸೋದು. ಒಬ್ಬರಿಂದ ಒಬ್ಬರಿಗೆ ಬರೆಸಿದ್ರೆ ತಾನೇ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ನೀವು ಬರೀರಿ, ನೀವು ಬರೆದು ಇನ್ನೊಬ್ಬರಿಗೆ ಕೊಡಿ, ಹೀಗೆ ತಿರುಮುರೈಗಳನ್ನು ಬರೆಸೋ ಕಾರ್ಯ ಮಾಡಿಸ್ತಾಯಿದ್ರು. ಯಾರ್ಯಾರಿಗೆ ಬರೆಯೋದಿಕ್ಕೆ ಬರುತ್ತೋ, ಹಾಡೋರು ಯಾರ್ಯಾರು ಹಾಡ್ತಿರೋ ನೀವೆಲ್ಲ ಹಾಡಿ, ಹಾಡೋರಿಗೆ ಬೇರೆಯವ್ರಿಗೆ ಹಾಡುವುದನ್ನು ಕಲಿಸಿಕೊಡಿ. ಈ ರೀತಿ ಒಬ್ಬೊಬ್ಬರನ್ನು ಒಂದೊಂದು ಕೆಲಸಕ್ಕೆ ನೇಮಿಸ್ತಾ ಇದ್ದರು. ಬೇರೆ ಬೇರೆಯವರಿಗೆ ಹಾಡೋದನ್ನು ಕಲಿಸಬಹುದು. ಕೆಲವರು ಹೂಗಳನ್ನು ತಗೊಂಡು ಬನ್ನಿ ತೋಟಗಳಿಂದ,

0: ಎಲ್ಲ ಹೂಗಳನ್ನು ತಗೊಂಡು ಬನ್ನಿ. ಅದಕ್ಕೆ ಯಾರು ಸಾಧ್ಯವೋ ಅವರು ಮಾಡಬಹುದು ಆ ಕೆಲಸ. ಹೂಗಳನ್ನು ಪೋಣಿಸಿ ಮಾಲೆ ಮಾಡಬಹುದು, ಅದು ಬೇರೆಯವರು ಮಾಡಬಹುದು. ಆಮೇಲೆ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು, ದೀಪವನ್ನೆಲ್ಲ ಬೆಳಗಿಸೋದಕ್ಕೆ ಅದನ್ನು ಶುದ್ಧ ಮಾಡಬಹುದು, ಮತ್ತು ಎಣ್ಣೆ ತರಬೇಕು. ಇಂತಹ ಕೆಲಸವನ್ನು ಪ್ರತಿಯೊಬ್ಬರ ಕೈನೇ ಯಾರ್ಯಾರಿಗಾಗತ್ತೋ ಆ ಥರ ಮಾಡಿಸ್ತಾಯಿದ್ರು. ದೇವಸ್ಥಾನವನ್ನು ಶುದ್ಧಪಡಿಸುವುದು, ಗುಡಿಸುವುದು, ಮತ್ತು ಒರೆಸುವುದು, ಇಂತಹ ಕೆಲಸವನ್ನು ಮಾಡುವುದು, ದೇವರ ದೀಪಕ್ಕೆ ಬತ್ತಿಯನ್ನು ಮಾಡುವುದು, ಇಂತಹ ಕೆಲಸಗಳು, ಮತ್ತು ಎಣ್ಣೆಯನ್ನು ಒದಗಿಸೋದು, ಈ ಥರ ನಾನಾ ಕಾರ್ಯಗಳನ್ನು ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತವೋ ಹಾಗೆ ಅವರಿಗೆ ನಿಯಮಿಸಿ ಅವರಿಗೂ ಕೂಡ ದೈವಭಕ್ತಿ ಹೆಚ್ಚಾಗುವಂತೆ ಮಾಡೋದಲ್ಲದೆ ಅವರಿಗೆ ನಾವು ಶಿವಸೇವೆಯಲ್ಲಿ ಮಾಡಿ ಬಾಗಿಗೊಂಡು ನಾವು ಧನ್ಯರಾದವು ಅಂತ ಅವರಿಗೆ ಭಾವನೆ ಬಂತು. ಈ ರೀತಿ ಇವರು ಎಲ್ಲ ಜನರಲ್ಲಿಯೂ ಶಿವಭಕ್ತಿಯನ್ನು ಹೆಚ್ಚಿಸಿ ತಾವೂ ಹೆಚ್ಚಿನ ಶಿವಭಕ್ತರಾಗಿ ಕೊನೆಗೆ ಮುಕ್ತಿಯನ್ನು ಪಡೆದರು ಅಂತ ಚರಿತ್ರೆ ಹೇಳುತ್ತೆ. ಈ ಇವರ ಚರಿತ್ರೆಯಿಂದ, ಅಂದರೆ ಈ ಗಣನಾಥ ನಾಯನಾರ್ ಅವರ ಚರಿತ್ರೆಯಿಂದ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் கூற்றுவ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருபியோ நம. எல்ல மகனியர்களிகளுக்கும் நமஸ்கார. இந்த வீடியோ பிரவச்சனவன்ன ಪ್ರಾರಂಭಿಸುವುದಕ್ಕೆ ಮೊದಲು ಒಂದು ಸಂಸ್ಕೃತ ಸುಭಾಷಿತ ಹೀಗಿದೆ. ಸಾಧೂನಾಂ ದರ್ಶನಂ ಪುಣ್ಯಂ, ತೀರ್ಥಭೂತಾಹಿ ಸಾಧವಃ, ಕಾಲೇನ ಫಲತೆ ತೀರ್ಥಂ, ಸದ್ಯಃ ಸಾಧು ಸಮಾಗಮಃ. ಇದು ಸುಭಾಷಿತ. ಇದರ ಅರ್ಥ ಏನು ಅಂತಂದರೆ, ಸಾಧುಗಳನ್ನು, ಋಷಿಗಳನ್ನು, ಮಹನೀಯರುಗಳನ್ನು ದರ್ಶನ ಮಾತ್ರದಿಂದಲೇ ನಮಗೆ ಒಂದು ತೀರ್ಥಯಾತ್ರೆ ಮಾಡಿದರೆ ಎಷ್ಟು ಫಲವು ಸಿಗುತ್ತೋ ಆ ಥರ ಒಂದು ಫಲವು ಸಿಗತ್ತೆ. ತೀರ್ಥಯಾತ್ರೆ ಮಾಡಿದರೆ, ದೇವರನ್ನು ದರ್ಶನ ಮಾಡಿದರೆ ಏನು ಫಲವು ಸಿಗುತ್ತೋ ಅದರಂತೆ ಸಿಗತ್ತೆ. ಆದರೆ ವ್ಯತ್ಯಾಸವೇನು ಅಂತಂದರೆ, ಕಾಲೇನ ಫಲತೆ ತೀರ್ಥಂ, ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದರೆ ಅದರ ಫಲವು ನಮಗೆ ತಕ್ಷಣವೇ ಸಿಕ್ಕುವುದಿಲ್ಲ, ಎಷ್ಟೋ ಸ್ವಲ್ಪ ಕಾಲವಾದ ಮೇಲೆ ಸಿಗತ್ತೆ. ಆದರೆ ಇವು ಸಾಧುಗಳನ್ನು, ಸಂತರುಗಳನ್ನು ದರ್ಶನ ಮಾಡಿದರೆ ತಕ್ಷಣವೇ ನಮಗೆ ಫಲ ಸಿಗತ್ತೆ. ಅವರು ಹೇಳುವ ಒಳ್ಳೆಯ ಮಾತುಗಳಿಂದ, ಉಪದೇಶಗಳಿಂದ ನಮಗೆ ತಕ್ಷಣವೇ ಅದರ ಫಲ ಸಿಕ್ಕಿಬಿಡುತ್ತೆ ಅಂತ ಈ ಸುಭಾಷಿತದ ಅರ್ಥ. ಇನ್ನು ಈ ದಿನದ ವಿಡಿಯೋಗೆ ಹೋಗೋಣ. ಈ ದಿನದ ವಿಡಿಯೋದಲ್ಲಿ ಕೂಟ್ರುವ ನಾಯನಾರ್ ಅನ್ನುವ ನಾಯನಾರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಸುಂದರಮೂರ್ತಿ ನಾಯನಾರ್ ಅವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಆರ್ಕೊಂಡ ವೇರ್ಕೂಟ್ರನ್ ಕಲಂಧೈಕೋನ್ ಅಡಿಯೇ ಅಂತ ಹೇಳಿದ್ದಾರೆ. ಈ ವಾಕ್ಯದ ಅರ್ಥ ಏನು ಅಂತಂದರೆ, ಈ ನಾಯನಾರ್ ಕೈನಲ್ಲಿ ಯಾವಾಗಲೂ ಒಂದು ಹರಿತವಾದ ಈಟಿ ಅಥವಾ ಬರ್ಜಿ ಇರ್ತಾ ಇತ್ತು. ಆ ಬರ್ಜಿಯನ್ನು ಇಟ್ಕೊಂಡು ಕಲಂದೈ ಅನ್ನುವ ಈ ಊರಿನ ಪ್ರದೇಶದ ರಾಜ ಇವರು, ಅವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ನಿಜಗುಣ ಶಿವಯೋಗಿ ಅವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ. ಮನಸಿಜಾರಿಯ ಪಾದ ವನಜಮಂ ಪೊತ್ತು ಪಾವನತೆಯಿಂದರ ಸುತನವಾಂತ ವೇಳ್ಕೂತ್ತರೆನಗೆ ಸಂಪೋದಿರಿಸುವುದು. ಇದು ನಿಜಗುಣ ಶಿವಯೋಗಿ ಅವರ ಪುಸ್ತಕದಿಂದ ಬಂದಿರೋದು. ನನಗೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳದಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಯವರು ಈ ನಿಜಗುಣ ಶಿವಯೋಗಿಯವರು ರಚಿಸಿರುವ ಪುಸ್ತಕವನ್ನು ದಯಮಾಡಿಸಿ ಅನುಗ್ರಹಪಡಿಸಿದ್ದಾರೆ. ಅದರಿಂದ ಈ ವಾಕ್ಯವನ್ನು ನಿಮಗೆ ಹೇಳೋಕ್ಕೆ ಸಾಧ್ಯವಾಗಿದೆ. ಅವರಿಗೂ ಕೃತಜ್ಞತೆಗಳು, ನಮಸ್ಕಾರಗಳು. ಇದು ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿರೋ ಮಾತು. ಇನ್ನು ಇವರ ಚರಿತ್ರೆಯನ್ನು ಹೇಳುವುದಾದರೆ, ಕಳಂದೈ ಅನ್ನುವುದು ಇವರು ಕುಟ್ರುವ ನಾಯನಾರು ಇದ್ದಂತಹ ಪ್ರದೇಶ, ಸ್ಥಳ. ಇವರು ಬಹಳ ಪರಮ ಭಕ್ತರು, ಶಿವನ ಭಕ್ತರು. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಶಿವಶರಣರು ಅಂದರೆ ಅಷ್ಟು ಸೇವೆ ಮಾಡಿಸವರು. ಅವರನ್ನು ಸತ್ಕರಿಸುವುದು, ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಪೂರೈಸುವುದು, ಹೀಗೆ ಇವರು ಶಿವಶರಣರಿಗೆ, ಶಿವಭಕ್ತರಿಗೆ ಬಹಳ ಸೇವೆಯನ್ನು ಮಾಡ್ತಾ ಇದ್ದವರು. ಇದು ಈ ಕಾರಣದಿಂದಾಗಿ ಶಿವನಿಗೆ ಪ್ರೀತಿಯಾಗಿ ಇವರಿಗೆ ಬೇಕಾದಷ್ಟು ಐಶ್ವರ್ಯ, ಧನ ಸಂಪತ್ತು ಎಲ್ಲವನ್ನು ಕರುಣಿಸಿ ಮತ್ತು ಇವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದ. ಇದರಿಂದ ಇವರೇನು ಮಾಡಿದ್ರು, ಅಕ್ಕಪಕ್ಕದಲ್ಲಿದ್ದ ಚೋಳರಾಜ್ಯ ಮತ್ತು ಪಾಂಡ್ಯರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ರಾಜರು, ಸುತ್ತಮುತ್ತಲಿದ್ದ ರಾಜರುಗಳನ್ನೆಲ್ಲ ಜಯಿಸ್ತಾ ಜಯಿಸ್ತಾ ಜಯಿಸ್ತಾ ಬಂದು ಒಳ್ಳೆಯ ದೊಡ್ಡ ಪಾಳೆಗಾರರೇ ಆದರು. ಮತ್ತು ಒಳ್ಳೆಯ ಬಲಶಾಲಿಯಲ್ವಾ, ಒಳ್ಳೆಯ ಬಲಶಾಲಿಯಾಗಿ ಎಲ್ಲ ಒಂದು ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡರು. ಕಟ್ಟಿಕೊಂಡು ಆದರೆ ಪರಮಶಿವ ಭಕ್ತರು, ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಮುಂದೆ ಈ ಪಾಯಿಂಟ್ ಯಾಕೆ ಹೇಳಿದೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಈ ಥರ ಎಲ್ಲರನ್ನು ಗೆದ್ದು ಒಂದು ನಾನು ಒಬ್ಬ ರಾಜ ಅಂತ ಸಂಪಾದಿಸ್ಕೊಂಡ್ರು, ಎಲ್ಲರನ್ನು ಗೆದ್ದು ರಾಜ ಆದರು. ಇವರಿಗೆ ಒಂದು ಆಸೆ ಬಂತು. ರಾಜ ಆದರೂ ಕೂಡ ನನಗೆ ಕಿರೀಟಧಾರಣೆಯಾಗಿ ಒಬ್ಬ ರಾಜನಾಗಿ ರೆಕಗ್ನಿಷನ್ ಬೇಕಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಚಿದಂಬರಂಗೆ ಹೋಗಿ ಚಿದಂಬರಂನಲ್ಲಿ ಅಲ್ಲಿ ಇದ್ದ ಅಂದನರುಗಳು ಅಂದರೆ ಬ್ರಾಹ್ಮಣರುಗಳು ಪೂಜೆ ಮಾಡ್ತಕ್ಕ ಎಂಥ ಪೂಜಾರಿಗಳನ್ನು ಅಂದನರುಗಳನ್ನು ಹೋಗಿ ಕೇಳಿಕೊಂಡ್ರು, ನೋಡಿ ನಾನು ಈ ಥರ ರಾಜನೇ, ನನಗೆ ಕಿರೀಟ ಇಟ್ಟು ನೀವು ದೇವಸ್ಥಾನದಲ್ಲಿ ನನಗೆ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಬೇಕು ಅಂತ ಅವರನ್ನು ಹೋಗಿ ಕೇಳಿಕೊಂಡ್ರು. ಇವರು ಬಹಳ ಬಲಶಾಲಿಯಲ್ವೇ, ಸರಿ ಅವರು ಆ ಬ್ರಾಹ್ಮಣರು ಹೇಳಿದ್ರು, ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರುಗಳು ಹೇಳಿದ್ರು, ಅಪ್ಪ ನೋಡು ಇಲ್ಲಿ ನಮ್ಮದೊಂದು ನಿಯಮ ಇದೆ. ಹೆದರ್ಕೊಂಡೇ ಹೆದರ್ಕೊಂಡೇ ಹೇಳಿದ್ರು, ಯಾಕೆಂದರೆ ಇವನು ಬಹಳ ಬಲಶಾಲಿ ಅಂತ ಗೊತ್ತು, ಏನಾದರೂ ಕೂಡ ವ್ಯತ್ಯಾಸವಾಗಿ ಆದೀತು ಅಂತ ಹೇಳಿಬಿಟ್ಟು ಭಯಪಟ್ಕೊಂಡು ಆದರೆ ಹೇಳಿದ್ರು, ನೋಡಪ್ಪ ಇಲ್ಲಿ ಒಂದು ನಮ್ಮದು ಒಂದು ನಿಯಮ ಇದೆ, ನಾವೆಲ್ರಿಗೂ ಕಿರೀಟ ಇಟ್ಕೋ ಇಟ್ಟುಬಿಟ್ಟು ರಾಜರನ್ನು ಮಾಡೋಕ್ಕಾಗೋದಿಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗೋದಿಲ್ಲ, ಚೋಳರಾಜನ ವಂಶದವರಿಗೆ ಮಾತ್ರ ನಾವು ಮಾಡ್ತಕ್ಕದ್ದು, ಆದ್ದರಿಂದ ನಿನಗೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಯಾಕೆ ಇವರು ಚಿದಂಬರಂ ನಟರಾಜನ ದೇವಸ್ಥಾನದ ಅಂದನಗಳ ಬಗ್ಗೆ ಹೋಗಿ ಕೇಳಿದರು ಅಂತ ಹೇಳಿದರೆ, ಚಿದಂಬರಂ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ದೀಕ್ಷಿತರುಗಳು ಅನ್ನಿಸ್ಕೊಳ್ಳುವಂಥ ಅರ್ಚಕರು ಸಾಮಾನ್ಯರಾದವರಲ್ಲ. ಇದನ್ನು ನಾನು ಒಂದು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇನೆ, ಅವರು ಮೊದಲಿನಿಂದಲೂ ಬಂದಂತಹ ಅರ್ಚಕರು, ಬೇರೆ ಯಾರಿಗೂ ಅಲ್ಲಿ ಅರ್ಚನೆ ಮಾಡುವುದಕ್ಕೆ ಅಧಿಕಾರವಾಗಲಿ ಒಂದು ಹಕ್ಕು ಇರೋದಿಲ್ಲ, ಅವರಿಗೆ ಮಾತ್ರ ಉಂಟು. ಅಷ್ಟು ಮಹಾಮಹಿಮರು ಅವರು ಮಾತ್ರ ಚೋಳರಾಜರುಗಳಿಗೆ ಪಟ್ಟಾಭಿಷೇಕವನ್ನು ಮಾಡತಕ್ಕಂಥ ಅರ್ಹತೆಯನ್ನು ಉಳ್ಳವರು. ಸೊ ಆದ್ದರಿಂದ ಇವರು ಹೋಗಿ ಆ ಅರ್ಚಕರನ್ನು ಕೇಳಿಕೊಂಡ್ರು, ನನಗೆ ಪಟ್ಟಾಭಿಷೇಕ ಮಾಡಿ ಕಿರೀಟವನ್ನು ತಲೆ ಮೇಲೆ ಇರಿಸಿ ನನ್ನನ್ನು ರಾಜನನ್ನಾಗಿ ಮಾಡಿ, ಒಂದು ಅಫಿಷಿಯಲ್ ಇದು ಬೇಕು ಸ್ಟ್ಯಾಂಪ್, ಅದಕ್ಕೆ ಕೇಳಿಕೊಂಡ್ರು. ಆಗ ಆ ಅಂದನರುಗಳು ಅಂದರೆ ಆ ದೀಕ್ಷಿತರುಗಳು ಹೇಳಿದ್ರು, ಅಪ್ಪ ನೋಡು ಇದು ಹಾಗೆ ಆಗುವುದಿಲ್ಲ, ಚೋಳರಾಜರ ವಂಶದವರಿಗೆ ಮಾತ್ರ ನಾವು ಈ ಥರ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡೋದಕ್ಕೆ ಅಧಿಕಾರವಿರುತ್ತದೆ, ಬೇರೆಯವರಿಗೆ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಬಹಳ ವಿನಯದಿಂದ ಆತನಿಗೆ ಹೇಳಿದರು. ಇದರಿಂದ ಬಹಳ ನೊಂದುಕೊಂಡ ಅವ, ನೊಂದುಕೊಂಡ್ಬಿಟ್ಟು ಹಾಗಾ ಅಂತ ಹೇಳಿದರು, ಬಂದ್ಬಿಟ್ಟು ಅಲ್ಲಿಂದ. ಆದರೆ ಈ ದೀಕ್ಷಿತರುಗಳು ಇದ್ರಲ್ಲ ಅರ್ಚಕರು, ಅವರಿಗೆ ಇವನು ಬಹಳ ಬಲಿಷ್ಠ ಅನ್ನೋದರ ಅರಿವಿನಿಂದ ಏನು ಮಾಡಿದ್ರು, ಅವರು ಭಯಪಟ್ಟರು, ಇನ್ನು ಇವನಿಂದ ನಮಗೆ ಏನಾದರೂ ತೊಂದರೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಅವರೆಲ್ಲರೂ ಆ ಊರು ಬಿಟ್ಟೇ ಓಡಿ ಹೋದರು. ಒಬ್ಬರು ಮಾತ್ರ ದೀಕ್ಷಿತರು ಅಲ್ಲಿ ದೇವರ ಪೂಜೆ ಮಾಡೋದಕ್ಕೋಸ್ಕರ ಉಳಿಕೊಂಡ್ರು. ಅವರನ್ನು ಈತ ಹೋಗಿ ಕೇಳಿದ, ನನಗೆ ಈ ಥರ ಕಿರೀಟ ಧಾರಣೆ ಮಾಡಿ ರಾಜನನ್ನಾಗಿ ಮಾಡಿ ಅಂತ. ಅವರು ಹೇಳಿದರು, ಆಗಲ್ಲಪ್ಪ ಅದು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಅಧಿಕಾರವೇ ಇಲ್ಲ, ಹಾಗೆ ಚೋಳ ವಂಶದ ರಾಜರಿಗೆ ಮಾತ್ರ ಮಾಡೋದಕ್ಕೆ ನಮಗೆ ಅಧಿಕಾರವಿದೆ, ನಿನಗೆ ಮಾಡೋಕ್ಕಾಗಲ್ಲ ಅಂತ ಬಹಳ ವಿನಯದಿಂದ ಹೇಳಿದರು. ಇದರಿಂದ ಏನಾಯಿತು, ಈತ ಬಹಳ ಮನಸ್ಸಿಗೆ ನೊಂದುಕೊಂಡು ವಾಪಸ್ ಬಂದ್ಬಿಟ್ಟ. ಇವರಿಗೆ ಹೆದರಿಕೆ, ಈ ಅರ್ಚಕರುಗಳಿಗೆ ಹೆದರಿಕೆ, ಇವನಿಂದ ನಮಗೆ ಏನಾದರೂ ತೊಂದರೆ ಆದೀತೋ ಏನೋ ಅಂತಂದರು ಹೆದರ್ಕೊಂಡೇ ಇದ್ದರು. ಆದರೆ ಇವನು ನಾವು ಮೊದಲನೇ ಹೇಳಿದ್ನಲ್ಲ, ಪರಮ ಶಿವಭಕ್ತ ಇವನು, ಶಿವಭಕ್ತರಿಗೆ ಭಕ್ತ, ಆದ್ದರಿಂದ ಅವನು ಆ ಥರ ಏನು ತೊಂದರೆ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಬದಲಾಗಿ ಪರಮೇಶ್ವರನ ಪ್ರಾರ್ಥನೆ ಮಾಡಿದ, ಅಪ್ಪ ಪರಮೇಶ್ವರ ನನಗೆ ನೀನು ತಲೆ ಮೇಲೆ ಕಿರೀಟ ಇಟ್ಟು ರಾಜನನ್ನಾಗಿ ಮಾಡು, ಪಟ್ಟಾಭಿಷೇಕ ಮಾಡು ಅಂತ ಬಹಳ ವಿನಯದಿಂದ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ. ಈ ಪ್ರಾರ್ಥನೆಯ ಪರವಾಗಿ ಈಶ್ವರ ಏನು ಮಾಡಿದ, ಆಹಾ ಇಷ್ಟಕ್ಕೋಸ್ಕರ ನೀನು ಇಷ್ಟು ಕಷ್ಟಪಡ್ತೀಯಾ ಅಂತ ಹೇಳಿ ಆತನಿಗೆ ಕನಸಿನಲ್ಲಿ ಒಂದು ಬಂದು ವಿಚಾರವನ್ನು ತಿಳಿಸ್ದ, ಈ ಥರ ನಿನಗಾಗತ್ತೆ ಅಂತ. ಮಾರನೇ ದಿವಸ ಅಲ್ಲಿ ಹೋದರೆ ಆತನು ಶಿವನು ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಬಂದು ಈತನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅನುಗ್ರಹಿಸ್ದ. ಆ ಪಾದವೇ ಈತನಿಗೆ ಕಿರೀಟಪ್ರಾಯವಾಗಿ ಅವನು ತಾನು ರಾಜ ಅಂತ ಅನ್ನಿಸ್ಕೊಂಡ ಭಾವನೆ ಅವನಿಗೆ ಬಂತು. ಶಿವನು ಅದೇ ಥರ ಅನುಗ್ರಹ ಮಾಡಿದ. ಈ ಥರ ಅನುಗ್ರಹ ಪಡೆದ ನಾಯನಾರೇ ಕೂತಿರುವ ನಾಯನಾರ್ ಅಂದರೆ ಶಿವನ ಪಾದಗಳಿಗಿಂತ ಬೇರೆ ಕಿರೀಟ ಉಂಟೆ. ಶಿವನ ಪಾದ ಶಿವನಿಂದಲೇ ಅಭಿಷೇಕವಾದಂತಹ ಇವನು ಪಟ್ಟಾಭಿಷೇಕ ಪಡೆದವನಂತ ನಾಯನಾರಾದರು, ಇವರು ಕೂತಿರುವ ನಾಯನಾರಾದರು. ಈ ಥರ ಇವರು ಶಿವನ ಪಾದ ತಲೆ ಮೇಲೆ ಬಿದ್ದ ಹಾಗೇ ಬೀಳ್ತಾ ಇದ್ದ ಹಾಗೇ ತನ್ನಲ್ಲಿ ಅತ್ಯಂತ ಸಂತೋಷವಾಯಿತು ಈತನಿಗೆ. ಇನ್ನು ಇದಕ್ಕಿಂತ ನನಗೆ ಎಂತಹ ರಾಜ್ಯ ಬೇಕು, ಯಾವ ಪಟ್ಟಾಭಿಷೇಕ ಬೇಕು ಅಂತ ಈತನಿಗೂ ಸಂತೃಪ್ತಿ ಆಯಿತು. ಅದೇ ತರಹ ಮುಂದೆ ಈ ಅನುಗ್ರಹದಿಂದ ಈತನು ಬಹಳ ಸಂತೋಷಗೊಂಡು ಮುಂದೆ ಅನೇಕ ಕಾಲ ಶಿವಪೂಜೆಯನ್ನೇ ಮಾಡಿಸ್ಕೊಂಡು ಶಿವಭಕ್ತನೇ ಆಗಿ ಉಳಿದು ತಾನು ಕೊನೆಯಲ್ಲಿ ಶಿವನ ಪಾದವನ್ನು ಸೇರಿದ ಅಂತ ಈ ಚರಿತ್ರೆ ಹೇಳ್ತಾ ಇದೆ. ಎಷ್ಟು ನೋಡಿ, ಆತನು ಏನು ಯಾರಿಗೂ ಏನು ತೊಂದರೆಯೇ ಮಾಡಲಿಲ್ಲ, ಶಿವಪ್ರಸಾದವನ್ನು ಶಿವನ ಅನುಗ್ರಹವನ್ನು ಪಡೆದ. ಇದು ಕೂತಿರುವ ನಾಯನಾರವರ ಚರಿತ್ರೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೀನಿ.
2: ನಮಃಶಿವಾಯ. ಆಲ್ ದಿ ತ್ರೀ ಶೈವಂ ಡಾಟ್ ಆರ್ ರೇಡಿಯೋಸ್ ಹ್ಯಾವ್ ಸ್ಟಾರ್ಟೆಡ್ ಆಪರೇಟಿಂಗ್ ಫ್ರಮ್ ಅವರ್ ಓನ್ ಸ್ಟ್ರೀಮ್ ಸರ್ವರ್ ನೌ. ಆಸ್ ಅ ರಿಸಲ್ಟ್ ದಿ ಯು ಆರ್ ಎಲ್ ಹ್ಯಾಸ್ ಚೇಂಜ್ ಆ್ಯಂಡ್ ದಿ ಸ್ಟ್ರೀಮ್ ಯು ಆರ್ ಕರೆಂಟ್ಲಿ ಲಿಸ್ನಿಂಗ್ ಟು ವಿಲ್ ಸ್ಟಾಪ್ ಶಾರ್ಟ್ಲಿ. ಅವರ್ ಶೈವಂ ಡಾಟ್ ಆರ್ ವೆಬ್ಸೈಟ್ ಆ್ಯಂಡ್ ದಿ ಮೊಬೈಲ್ ಆ್ಯಪ್ ಆರ್ ಆಲ್ರೆಡಿ ಪಾಯಿಂಟಿಂಗ್ ಟು ದಿ ನ್ಯೂ ಯು ಆರ್ ಎಲ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಕಂಟಿನ್ಯೂ ಟು ಲಿಸನ್ ಟು ಅವರ್ ರೇಡಿಯೋಸ್ ಥ್ರೂ ದ್ಯಾಮ್. ಇಫ್ ಯು ಆರ್ ಕರೆಂಟ್ಲಿ ಲಿಸ್ನಿಂಗ್ ಟು ಅವರ್ ರೇಡಿಯೋ ಥ್ರೂ ಸಮ್ ಅದರ್ ಟೂಲ್ಸ್ ಲೈಕ್ ಟ್ಯೂನ್ಇನ್, ರೇಡಿಯೋ ಗಾರ್ಡನ್ ಎಟ್ಸೆಟ್ರಾ, ಪ್ಲೀಸ್ ಲೆಟ್ ಅಸ್ ನೋ ಅಟ್ ಶೈವಂ ಅಟ್ ಶೈವಂ ಡಾಟ್ ಆರ್ಕ್. ವಿ ವಿಲ್ ಡೂ ದಿ ನೀಡ್ ಫೋ ಟು ಅಪ್ಡೇಟ್ ದಿ ಯು ಆರ್ ಎಲ್ಸ್ ಇನ್ ದೋಸ್ ಟೂಲ್ಸ್ ಟು. ಪ್ಲೀಸ್ ಹೆಲ್ಪ್ ಅಸ್ ಬೈ ಶೇರಿಂಗ್ ವಿಚ್ ಟೂಲ್ ಯು ಆರ್ ಯೂಸಿಂಗ್ ಟು ಲಿಸನ್ ಟು ದಿಸ್ ಸ್ಟ್ರೀಮ್ ಟು ಮೇಕ್ ಶೋರ್ ದ್ಯಾಟ್ ಯು ಆರ್ ಏಬಲ್ ಟು ಕಂಟಿನ್ಯೂ ಟು ಲಿಸನ್ ಟು ದ್ಯಾಮ್ ಈವನ್ ವಿತ್ ನ್ಯೂ ಸ್ಟ್ರೀಮ್. ಅಗೈನ್ ದಿ ಮೇಲ್ ಅಡ್ರೆಸ್ ಇಸ್ ಶೈವಂ ಅಟ್ ಶೈವಂ ಡಾಟ್ ಆರ್ಕ್. ಥ್ಯಾಂಕ್ ಯು. ನಮಃಶಿವಾಯ.
3: ಓಂ ನಮಃಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
4: Dear listeners of Shaivam.org, the following is Shukla Yajurvedam, Karmashaka, Adhyayam 31.
5: Atha Ekatrimshodhyayaha.

ಯಜ್ಞೈಹಿ ಯೇ ಸುಕ್ರತಾ ವಶ್ಯುಚಾಯೋಧಿಯಂಧಾಸ್ವದಂತಿ ದೇವಾ ಉಭಯಾನಿ ಹವ್ಯಾ.

ಶ್ರೀಕೃಷ್ಣಶ್ಚ ಹರಿಕೇಶಶ್ಚ ಸುತೀರ್ಥ ಕೃಷ್ಣಏವ ಚ ಶೃಗಾಲ ರೂಪಃ ಸಿದ್ಧಾರ್ಥೋ ಮುಂಡಃ ಸರ್ವ ಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಧಧಾರೀ ಕಪರ್ಧ್ಯಪಿ ಊರ್ಧ್ವರೇತಾ ಊರ್ಧ್ವಲಿಂಗ ಊರ್ಧ್ವಸಾಯೀನಭಸ್ಥಲಃ ತ್ರಿಜಟೀಚೀರವಾಸಾಶ್ಚ ರುದ್ರಃ ಸೇನಾಪತಿರ್ವಿಭುಃ ಅಹಶ್ಚರೋ ನಕ್ತಂಚರಸ್ತಿಗ್ಮಮನ್ಯುಸ್ವರ್ಚಸಃ ಗಜಃ ದೈತ್ಯಃ ಕಾಲೋ ಲೋಕಧಾತಾ ಗುಣಾಕರಃ ಸಿಂಹಶಾರ್ದೂಲರೂಪಶ್ಚ ಆರ್ದ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾದಃ ಸರ್ವಕಾಮಶ್ಚತುಷ್ಪಥಃ ನಿಶಾಚರ ಪ್ರೇತಚಾರೀ ಭೂತಚಾರೀ ಮಹೇಶ್ವರಃ ಬಹುಭೂತೋ ಬಹುಧರಃ ಸ್ವರ್ಭಾನುರಮಿತೋ ಗತಿಃ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋ ಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರ ಘೋಷೋ ಗಂಭೀರೋ ಗಂಭೀರ ಬಲವಾಹನಃ ನ್ಯಗ್ರೋಧ ರೂಪೋನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯ ಕರ್ಮಕಾಲವಿತ್ ವಿಷ್ಣು ಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನ ಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ ಸರ್ವ

ಖಾಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹ ಮತಿರ್ಗುಣ ಬುದ್ಧಿರ್ಲ ಯೋಗಮಃ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯ ಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀ ತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿಶತ್ರು ವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸಾ ವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂ ಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮ ಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗ ರೂಪೋ ಮಹಾರೂಪೋ ಮಹಾನಾಗಹನೋ ಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾ

ಮಹಾಪ್ರಸಾದೋದಮನಃ ಶತ್ರು ಶ್ವೇತಪಿಂಗಲಃ ಪೀತಾತ್ಮ ಪರಮಾತ್ಮ ಚ ಪ್ರಯತಾತ್ಮ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರಃ ಸಾಧ್ಯರ್ಷಿರ್ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸಃ ಸರ್ಗಸ್ಸು ಸಂಕ್ಷೇಪೋ ವಿಸ್ತರಃ ಪರ್ಯಯೋ ನರಃ ಋತುಃ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮ ಸಂಭವ ಉದ್ಭಿತ್ರಿವಿಕ್ರಮೋ ವೈದ್ಯೋ ವಿರಜೋ ನೀರಜೋಮರ ಈಡ್ಯೋ ಹಸ್ತೀಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭ ವಿಬುಧೋಗ್ರವರ ಸೂಕ್ಷ್ಮ ಸರ್ವದೇವಸ್ತಪೋಮಯ ಸುಯುಕ್ತ ಶೋಭನೋ ವಜ್ರಿ ಪ್ರಾಸಾನಾಂ ಪ್ರಭವೋ ವ್ಯಯ ಗುಹಕಾಂತೋ ನಿಜ ಸರ್ಗ ಪವಿತ್ರಂ ಸರ್ವಪಾವನ ಶೃಂಗೀ ಶೃಂಗ ಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯ ಅಭಿರಾಮಸ್ವರಗಣೋ ವಿರಾಮ ಸರ್ವಸಾಧನ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತ ಶುಚಿಃ ವ್ರತಾಧಿಪ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ.

ಭಗವಾನ್ ಶ್ರೀವರ್ಧನೋ ಜಗತ್ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತಥೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತಶ್ರುತಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ ಋಷಯ.

ಅಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತ

ತವಾಪ್ಯಹಮಿತ್ರಘ್ನಸ್ತವಂ ದದ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವಾ ಯಕ್ಷ ರಾಕ್ಷಸಾಃ ಪಿಶಾಚಾಯಾತು ಧಾನಾವಾ ಗುಹ್ಯಕಾ ಭುಜಗಾಪಿ ಯಾಃ ಪಟೇತ ಶುಚಿ ಪಾರ್ಥ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗೋ ವರ್ಷಂತು ಸೋಸ್ವಮೇಧ ಫಲಂ ಲಭೇತ್. ಇತಿ ಶ್ರೀ ಮಹಾಭಾರತೇ ಅನುಶಾಸನ ಪರ್ವಣಿ ದಾನಧರ್ಮ ಪರ್ವಣಿ ಮಹಾದೇವ ಸಹಸ್ರನಾಮ ಸ್ತೋತ್ರನಾಮ ಸಪ್ತದಶೋಧ್ಯಾಯಃ. ಏತತ್ ಫಲಂ ಸರ್ವಂ

0: ಕಳಿಸ್ತಾ ಇದ್ದರು. ಬೇರೆ ಬೇರೆಯವರಿಗೆ ಹಾಡೋದನ್ನು ಕಳಿಸಬಹುದು. ಕೆಲವರು ಹೂಗಳನ್ನು ತಗೊಂಡು ಬನ್ನಿ ತೋಟಗಳಿಂದ, ಎಲ್ಲ ಹೂಗಳನ್ನು ತಗೊಂಡು ಬನ್ನಿ, ಅದಕ್ಕೆ ಯಾರು ಸಾಧ್ಯವೋ ಅವರು ಮಾಡಬಹುದು ಆ ಕೆಲಸ. ಹೂಗಳನ್ನು ಪೋಣಿಸಿ ಮಾಲೆ ಮಾಡಬಹುದು, ಅದು ಬೇರೆಯವರು ಮಾಡಬಹುದು. ಆಮೇಲೆ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು, ದೀಪವನ್ನೆಲ್ಲ ಬೆಳಗಿಸೋದಕ್ಕೆ ಅದನ್ನು ಶುದ್ಧ ಮಾಡಬಹುದು, ಮತ್ತು ಎಣ್ಣೆ ತರಬೇಕು. ಇಂತಹ ಕೆಲಸವನ್ನು ಪ್ರತಿಯೊಬ್ಬರ ಕೈನ ಯಾರ್ಯಾರಿಗಾಗತ್ತೋ ಆ ಥರ ಮಾಡಿಸ್ತಾಯಿದ್ರು. ದೇವಸ್ಥಾನವನ್ನು ಶುದ್ಧಪಡಿಸುವುದು, ಗುಡಿಸುವುದು, ಮತ್ತು ಒರೆಸುವುದು, ಇಂತಹ ಕೆಲಸ ಮಾಡುವುದು, ದೇವರ ದೀಪಕ್ಕೆ ಬತ್ತಿಯನ್ನು ಮಾಡುವುದು, ಇಂತಹ ಕೆಲಸಗಳು, ಮತ್ತು ಎಣ್ಣೆಯನ್ನು ಒದಗಿಸೋದು, ಈ ಥರ ನಾನಾ ಕಾರ್ಯಗಳನ್ನು ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತವೋ ಹಾಗೆ ಅವರಿಗೆ ನಿಯಮಿಸಿ ಅವರಿಗೂ ಕೂಡ ದೈವಭಕ್ತಿ ಹೆಚ್ಚಾಗುವಂತೆ ಮಾಡೋದಲ್ಲದೆ ಅವರಿಗೆ ನಾವು ಶಿವಸೇವೆಯಲ್ಲಿ ಮಾಡಿ ಬಾಗಿಗೊಂಡು ನಾವು ಧನ್ಯರಾದವು ಅಂತ ಅವರಿಗೆ ಭಾವನೆ ಬಂತು. ಈ ರೀತಿ ಇವರು ಎಲ್ಲ ಜನರಲ್ಲಿಯೂ ಶಿವಭಕ್ತಿಯನ್ನು ಹೆಚ್ಚಿಸಿ ತಾವೂ ಹೆಚ್ಚಿನ ಶಿವಭಕ್ತರಾಗಿ ಕೊನೆಗೆ ಮುಕ್ತಿಯನ್ನು ಪಡೆದರು ಅಂತ ಚರಿತ್ರೆ ಹೇಳುತ್ತೆ. ಈ ಇವರ ಚರಿತ್ರೆಯಿಂದ, ಅಂದರೆ ಈ ಗಣನಾಥ ನಾಯನಾರ್ ಅವರ ಚರಿತ್ರೆಯಿಂದ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் கூற்றுவ நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: ஸ்ரீ குருப்யோ நம. எல்லா மகனியர்களிகளுக்கும் நமஸ்கார. ಇಂದಿನ ವಿಡಿಯೋ ಪ್ರವಚನವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಒಂದು ಸಂಸ್ಕೃತ ಸುಭಾಷಿತ ಹೀಗಿದೆ. ಸಾಧೂನಾಂ ದರ್ಶನಂ ಪುಣ್ಯಂ, ತೀರ್ಥಭೂತಾಹಿ ಸಾಧವಃ, ಕಾಲೇನ ಫಲತೆ ತೀರ್ಥಂ, ಸದ್ಯಃ ಸಾಧು ಸಮಾಗಮಃ. ಇದು ಸುಭಾಷಿತ. ಇದರ ಅರ್ಥ ಏನು ಅಂತಂದರೆ, ಸಾಧುಗಳನ್ನು, ಋಷಿಗಳನ್ನು, ಮಹನೀಯರುಗಳನ್ನು ದರ್ಶನ ಮಾತ್ರದಿಂದಲೇ ನಮಗೆ ಒಂದು ತೀರ್ಥಯಾತ್ರೆ ಮಾಡಿದರೆ ಎಷ್ಟು ಫಲವು ಸಿಗುತ್ತೋ ಆ ಥರ ಒಂದು ಫಲವು ಸಿಗತ್ತೆ. ತೀರ್ಥಯಾತ್ರೆ ಮಾಡಿದರೆ, ದೇವರನ್ನು ದರ್ಶನ ಮಾಡಿದರೆ ಏನು ಫಲವು ಸಿಗುತ್ತೋ ಅದರಂತೆ ಸಿಗತ್ತೆ. ಆದರೆ ವ್ಯತ್ಯಾಸವೇನು ಅಂತಂದರೆ, ಕಾಲೇನ ಫಲತೆ ತೀರ್ಥಂ, ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದರೆ ಅದರ ಫಲವು ನಮಗೆ ತಕ್ಷಣವೇ ಸಿಕ್ಕುವುದಿಲ್ಲ, ಎಷ್ಟೋ ಸ್ವಲ್ಪ ಕಾಲವಾದ ಮೇಲೆ ಸಿಗತ್ತೆ. ಆದರೆ ಇವು ಸಾಧುಗಳನ್ನು, ಸಂತರುಗಳನ್ನು ದರ್ಶನ ಮಾಡಿದರೆ ತಕ್ಷಣವೇ ನಮಗೆ ಫಲ ಸಿಗತ್ತೆ. ಅವರು ಹೇಳುವ ಒಳ್ಳೆಯ ಮಾತುಗಳಿಂದ, ಉಪದೇಶಗಳಿಂದ ನಮಗೆ ತಕ್ಷಣವೇ ಅದರ ಫಲ ಸಿಕ್ಕಿಬಿಡುತ್ತೆ ಅಂತ ಈ ಸುಭಾಷಿತದ ಅರ್ಥ. ಇನ್ನು ಈ ದಿನದ ವಿಡಿಯೋಗೆ ಹೋಗೋಣ. ಈ ದಿನದ ವಿಡಿಯೋದಲ್ಲಿ ಕೂತ್ರುವ ನಾಯನಾರ್ ಅನ್ನುವ ನಾಯನಾರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಆರ್ಕೊಂಡ ವೇರ್ಕೂಟ್ರನ್ ಕಲಂಧೈಕೋನ್ ಅಡಿಗೆ ಅಂತ ಹೇಳಿದ್ದಾರೆ. ಈ ವಾಕ್ಯದ ಅರ್ಥ ಏನು ಅಂತಂದರೆ, ಈ ನಾಯನಾರ್ ಕೈನಲ್ಲಿ ಯಾವಾಗಲೂ ಒಂದು ಹರಿತವಾದ ಈಟಿ ಅಥವಾ ಭರ್ಜಿ ಇರ್ತಾ ಇತ್ತು. ಆ ಭರ್ಜಿಯನ್ನು ಇಟ್ಕೊಂಡು ಕಲಂದೈ ಅನ್ನುವ ಈ ಊರಿನ ಪ್ರದೇಶದ ರಾಜ ಇವರು, ಅವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ನಿಜಗುಣ ಶಿವಯೋಗಿ ಅವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ. ಮನಸಿಜಾರಿಯ ಪಾದ ವನಜಮಂ ಪೊತ್ತು ಪಾವನತೆಯಿಂದರ ಸುತನವಾಂತ ವೇಳ್ಕೂತ್ತರನಿಗೆ ಸಂಪೋದಿರಿಸುವುದು. ಇದು ನಿಜಗುಣ ಶಿವಯೋಗಿ ಅವರ ಪುಸ್ತಕದಿಂದ ಬಂದಿರೋದು. ನನಗೆ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಕೊಪ್ಪಳದಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಯವರು ಈ ನಿಜಗುಣ ಶಿವಯೋಗಿಯವರು ರಚಿಸಿರುವ ಪುಸ್ತಕವನ್ನು ದಯಮಾಡಿಸಿ ಅನುಗ್ರಹಪಡಿಸಿದ್ದಾರೆ. ಅದರಿಂದ ಈ ವಾಕ್ಯವನ್ನು ನಿಮಗೆ

0: ಹೇಳೋಕ್ಕೆ ಸಾಧ್ಯವಾಗಿದೆ. ಅವರಿಗೂ ಕೃತಜ್ಞತೆಗಳು, ನಮಸ್ಕಾರಗಳು. ಇದು ನಿಜಗುಣ ಶಿವಯೋಗಿಯವರು ಇವರ ಬಗ್ಗೆ ಹೇಳಿರೋ ಮಾತು. ಇನ್ನು ಇವರ ಚರಿತ್ರೆಯನ್ನು ಹೇಳುವುದಾದರೆ, ಕಳಂದೈ ಅನ್ನುವುದು ಇವರು ಕುಟ್ರುವ ನಾಯನಾರು ಇದ್ದಂತಹ ಪ್ರದೇಶ, ಸ್ಥಳ. ಇವರು ಬಹಳ ಪರಮ ಭಕ್ತರು, ಶಿವನ ಭಕ್ತರು. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಶಿವಶರಣರು ಅಂದರೆ ಅಷ್ಟು ಸೇವೆ ಮಾಡಿಸವರು. ಅವರನ್ನು ಸತ್ಕರಿಸುವುದು, ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಪೂರೈಸುವುದು, ಹೀಗೆ ಇವರು ಶಿವಶರಣರಿಗೆ, ಶಿವಭಕ್ತರಿಗೆ ಬಹಳ ಸೇವೆಯನ್ನು ಮಾಡ್ತಾ ಇದ್ದವರು. ಇದು ಈ ಕಾರಣದಿಂದಾಗಿ ಶಿವನಿಗೆ ಪ್ರೀತಿಯಾಗಿ ಇವರಿಗೆ ಬೇಕಾದಷ್ಟು ಐಶ್ವರ್ಯ, ಧನ ಸಂಪತ್ತು ಎಲ್ಲವನ್ನು ಕರುಣಿಸಿ ಮತ್ತು ಇವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಿದ್ದ. ಇದರಿಂದ ಇವರೇನು ಮಾಡಿದ್ರು, ಅಕ್ಕಪಕ್ಕದಲ್ಲಿದ್ದ ಚೋಳರಾಜ್ಯ ಮತ್ತು ಪಾಂಡ್ಯರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ರಾಜರು, ಸುತ್ತಮುತ್ತಲಿದ್ದ ರಾಜರುಗಳನ್ನೆಲ್ಲ ಜಯಿಸ್ತಾ ಜಯಿಸ್ತಾ ಜಯಿಸ್ತಾ ಬಂದು ಒಳ್ಳೆ ದೊಡ್ಡ ಪಾಳೆಗಾರರೇ ಆದರು. ಮತ್ತು ಒಳ್ಳೆ ಬಲಶಾಲಿ ಅಲ್ವಾ, ಒಳ್ಳೆ ಬಲಶಾಲಿಯಾಗಿ ಎಲ್ಲ ಒಂದು ತಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡರು. ಕಟ್ಟಿಕೊಂಡು ಆದರೆ ಪರಮಶಿವ ಭಕ್ತರು, ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಮುಂದೆ ಈ ಪಾಯಿಂಟ್ ಯಾಕೆ ಹೇಳಿದೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಈ ಥರ ಎಲ್ಲರನ್ನು ಗೆದ್ದು ಒಂದು ನಾನು ಒಬ್ಬ ರಾಜ ಅಂತ ಸಂಪಾದಿಸ್ಕೊಂಡ್ರು. ಎಲ್ಲರನ್ನು ಗೆದ್ದು ರಾಜ ಆದರು. ಇವರಿಗೆ ಒಂದು ಆಸೆ ಬಂತು, ರಾಜ ಆದರೂ ಕೂಡ ನನಗೆ ಕಿರೀಟಧಾರಣೆಯಾಗಿ ಒಬ್ಬ ರಾಜನಾಗಿ ರೆಕಗ್ನಿಷನ್ ಬೇಕಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಚಿದಂಬರಂಗೆ ಹೋಗಿ ಚಿದಂಬರಂನಲ್ಲಿ ಅಲ್ಲಿ ಇದ್ದ ಅಂದನರುಗಳು ಅಂದರೆ ಬ್ರಾಹ್ಮಣರುಗಳು, ಪೂಜೆ ಮಾಡ್ತಕ್ಕ ಎಂಥ ಪೂಜಾರಿಗಳನ್ನು ಅಂದನರುಗಳನ್ನು ಹೋಗಿ ಕೇಳಿಕೊಂಡ್ರು, ನೋಡಿ ನಾನು ಈ ಥರ ರಾಜನೇ, ನನಗೆ ಕಿರೀಟ ಇಟ್ಟು ನೀವು ದೇವಸ್ಥಾನದಲ್ಲಿ ನನಗೆ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಬೇಕು ಅಂತ ಅವರನ್ನು ಹೋಗಿ ಕೇಳಿಕೊಂಡ್ರು. ಇವರು ಬಹಳ ಬಲಶಾಲಿಯಲ್ವೇ, ಸರಿ. ಅವರು ಆ ಬ್ರಾಹ್ಮಣರು ಹೇಳಿದ್ರು, ಪೂಜೆ ಮಾಡ್ತಕ್ಕಂಥ ಬ್ರಾಹ್ಮಣರುಗಳು ಹೇಳಿದ್ರು, ಅಪ್ಪ ನೋಡು, ಇಲ್ಲಿ ನಮ್ಮದೊಂದು ನಿಯಮ ಇದೆ. ಹೆದರ್ಕೊಂಡೇ ಹೆದರ್ಕೊಂಡೇ ಹೇಳಿದ್ರು, ಯಾಕೆಂದರೆ ಇವನು ಬಹಳ ಬಲಶಾಲಿ ಅಂತ ಗೊತ್ತು, ಏನಾದರೂ ಕೂಡ ವ್ಯತ್ಯಾಸವಾಗಿ ಆದೀತು ಅಂತ ಹೇಳಿಬಿಟ್ಟು ಭಯಪಟ್ಟುಕೊಂಡು ಆದರೆ ಹೇಳಿದ್ರು, ನೋಡಪ್ಪ ಇಲ್ಲಿ ಒಂದು ನಮ್ಮದು ಒಂದು ನಿಯಮ ಇದೆ, ನಾವೆಲ್ರಿಗೂ ಕಿರೀಟ ಇಟ್ಟುಬಿಟ್ಟು ರಾಜರನ್ನು ಮಾಡೋಕ್ಕಾಗೋದಿಲ್ಲ, ಪಟ್ಟಾಭಿಷೇಕ ಮಾಡೋಕ್ಕಾಗೋದಿಲ್ಲ, ಚೋಳರಾಜನ ವಂಶದವರಿಗೆ ಮಾತ್ರ ನಾವು ಮಾಡ್ತಕ್ಕದ್ದು, ಆದ್ದರಿಂದ ನಿನಗೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾಕೆ ಇವರು ಚಿದಂಬರಂ ನಟರಾಜನ ದೇವಸ್ಥಾನದ ಅಂದನಗಳ ಬಗ್ಗೆ ಹೋಗಿ ಕೇಳಿದರು ಅಂತ ಹೇಳಿದರೆ, ಚಿದಂಬರಂ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ದೀಕ್ಷಿತರುಗಳು ಅನ್ನಿಸ್ಕೊಳ್ಳುವಂಥ ಅರ್ಚಕರು ಸಾಮಾನ್ಯರಾದವರಲ್ಲ. ಇದನ್ನು ನಾನು ಒಂದು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇನೆ, ಅವರು ಮೊದಲಿನಿಂದಲೂ ಬಂದಂತಹ ಅರ್ಚಕರು, ಬೇರೆ ಯಾರಿಗೂ ಅಲ್ಲಿ ಅರ್ಚನೆ ಮಾಡುವುದಕ್ಕೆ ಅಧಿಕಾರವಾಗಲಿ ಒಂದು ಹಕ್ಕು ಇರೋದಿಲ್ಲ, ಅವರಿಗೆ ಮಾತ್ರ ಉಂಟು. ಅಷ್ಟು ಮಹಾಮಹಿಮರು ಅವರು, ಮಾತ್ರ ಚೋಳರಾಜರುಗಳಿಗೆ ಪಟ್ಟಾಭಿಷೇಕವನ್ನು ಮಾಡತಕ್ಕಂಥ ಅರ್ಹತೆಯನ್ನು ಉಳ್ಳವರು. ಸೋ ಅದರಿಂದ ಇವರು ಹೋಗಿ ಆ ಅರ್ಚಕರನ್ನು ಕೇಳಿಕೊಂಡ್ರು, ನನಗೆ ಪಟ್ಟಾಭಿಷೇಕ ಮಾಡಿ ಕಿರೀಟವನ್ನು ತಲೆ ಮೇಲೆ ಇರಿಸಿ ನನ್ನನ್ನು ರಾಜನನ್ನಾಗಿ ಮಾಡಿ, ಒಂದು ಅಫಿಷಿಯಲ್ ಇದು ಬೇಕು ಸ್ಟ್ಯಾಂಪ್, ಅದಕ್ಕೆ ಕೇಳಿಕೊಂಡ್ರು. ಆಗ ಆ ಅಂದನರುಗಳು ಅಂದರೆ ಆ ದೀಕ್ಷಿತರುಗಳು ಹೇಳಿದ್ರು, ಅಪ್ಪ ನೋಡು ಇದು ಹಾಗೆ ಆಗುವುದಿಲ್ಲ, ಚೋಳರಾಜರ ವಂಶದವರಿಗೆ ಮಾತ್ರ ನಾವು ಈ ಥರ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡೋದಕ್ಕೆ ಅಧಿಕಾರವಿರುತ್ತದೆ, ಬೇರೆಯವರಿಗೆ ನಾವು ಮಾಡೋಕ್ಕಾಗೋದಿಲ್ಲವಂತ ಬಹಳ ವಿನಯದಿಂದ ಆತನಿಗೆ ಹೇಳಿದರು. ಇದರಿಂದ ಬಹಳ ನೊಂದುಕೊಂಡ ಅವ, ನೊಂದುಕೊಂಡ್ಬಿಟ್ಟು ಹಾಗಾ ಅಂತ ಹೇಳಿದ್ರು, ಬಂದ್ಬಿಟ್ಟು ಅಲ್ಲಿಂದ. ಆದರೆ ಈ ದೀಕ್ಷಿತರುಗಳು ಇದ್ರಲ್ಲ ಅರ್ಚಕರು, ಅವರಿಗೆ ಇವನು ಬಹಳ ಬಲಿಷ್ಠ ಅನ್ನೋದರ ಅರಿವಿನಿಂದ ಏನು ಮಾಡಿದ್ರು, ಅವರು ಭಯಪಟ್ಟರು, ಇನ್ನು ಇವನಿಂದ ನಮಗೆ ಏನಾದರೂ ತೊಂದರೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಅವರೆಲ್ಲ ಎಲ್ಲರೂ ಆ ಊರು ಬಿಟ್ಟೇ ಓಡಿ ಹೋದರು. ಒಬ್ಬರು ಮಾತ್ರ ಅಧೀಕ್ಷಿತರು ಅಲ್ಲಿ ದೇವರ ಪೂಜೆ ಮಾಡೋದಕ್ಕೋಸ್ಕರ ಉಳಿಕೊಂಡ್ರು. ಅವರನ್ನು ಈತ ಹೋಗಿ ಕೇಳಿದ, ನನಗೆ ಈ ಥರ ಕಿರೀಟ ಧಾರಣೆ ಮಾಡಿ ರಾಜನನ್ನಾಗಿ ಮಾಡಿ ಅಂತ. ಅವರು ಹೇಳಿದರು, ಆಗಲ್ಲಪ್ಪ ಅದು, ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಅಧಿಕಾರವೇ ಇಲ್ಲ. ಹಾಗೆ ಚೋಳ ವಂಶದ ರಾಜರಿಗೆ ಮಾತ್ರ ಮಾಡೋದಕ್ಕೆ ನಮಗೆ ಅಧಿಕಾರವಿದೆ, ನಿನಗೆ ಮಾಡೋಕ್ಕಾಗಲ್ಲ ಅಂತ ಬಹಳ ವಿನಯದಿಂದ ಹೇಳಿದರು. ಇದರಿಂದ ಏನಾಯಿತು, ಈತ ಬಹಳ ಮನಸ್ಸಿಗೆ ನೊಂದುಕೊಂಡು ವಾಪಸ್ ಬಂದುಬಿಟ್ಟ. ಇವರಿಗೆ ಹೆದರಿಕೆ, ಈ ಅರ್ಚಕರುಗಳಿಗೆ ಹೆದರಿಕೆ, ಇವನಿಂದ ನಮಗೆ ಏನಾದರೂ ತೊಂದರೆ ಆದೀತೋ ಏನು ಅಂತಂದರು ಹೆದರ್ಕೊಂಡೇ ಇದ್ದರು. ಆದರೆ ಇವನು, ನಾವು ಮೊದಲನೇ ಹೇಳಿದ್ನಲ್ಲ, ಪರಮ ಶಿವಭಕ್ತ ಇವನು, ಶಿವಭಕ್ತರಿಗೆ ಭಕ್ತ. ಆದ್ದರಿಂದ ಅವನು ಆ ಥರ ಏನು ತೊಂದರೆ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಬದಲಾಗಿ ಪರಮೇಶ್ವರನ ಪ್ರಾರ್ಥನೆ ಮಾಡಿದ, ಅಪ್ಪ ಪರಮೇಶ್ವರ, ನನಗೆ ನೀನು ತಲೆ ಮೇಲೆ ಕಿರೀಟ ಇಟ್ಟು ರಾಜನನ್ನಾಗಿ ಮಾಡು, ಪಟ್ಟಾಭಿಷೇಕ ಮಾಡು ಅಂತ ಬಹಳ ವಿನಯದಿಂದ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ. ಈ ಪ್ರಾರ್ಥನೆಯ ಪರವಾಗಿ ಈಶ್ವರ ಏನು ಮಾಡಿದ, ಆಹಾ ಇಷ್ಟಕ್ಕೋಸ್ಕರ ನೀನು ಇಷ್ಟು ಕಷ್ಟಪಡ್ತೀಯಾ ಅಂತ ಹೇಳಿ ಆತನಿಗೆ ಕನಸಿನಲ್ಲಿ ಒಂದು ಬಂದು ವಿಚಾರವನ್ನು ತಿಳಿಸ್ದ, ಈ ಥರ ನಿನಗಾಗತ್ತೆ ಅಂತ. ಮಾರನೇ ದಿವಸ ಅಲ್ಲಿ ಹೋದರೆ ಆತನು ಶಿವನು ಪಾರ್ವತಿ ಸಮೇತನಾಗಿ ವೃಷಭಾರೂಢನಾಗಿ ಬಂದು ಈತನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅನುಗ್ರಹಿಸ್ದ. ಆ ಪಾದವೇ ಈತನಿಗೆ ಕಿರೀಟಪ್ರಾಯವಾಗಿ ಅವನು ತಾನು ರಾಜ ಅಂತ ಅನ್ನಿಸ್ಕೊಂಡ ಭಾವನೆ ಅವನಿಗೆ ಬಂತು. ಶಿವನು ಅದೇ ಥರ ಅನುಗ್ರಹ ಮಾಡಿದ. ಈ ಥರ ಅನುಗ್ರಹ ಪಡೆದ ನಾಯನಾರೇ ಕೂತಿರುವ ನಾಯನಾರ್ ಅಂದರೆ ಶಿವನ ಪಾದಗಳಿಗಿಂತ ಬೇರೆ ಕಿರೀಟ ಉಂಟೆ. ಶಿವನಿಂದಲೇ ಅಭಿಷೇಕವಾದಂತಹ ಇವನು ಪಟ್ಟಾಭಿಷೇಕ ಪಡೆದವನಂತ ನಾಯನಾರಾದರು, ಇವರು ಕೂತಿರುವ ನಾಯನಾರಾದರು ಈ ಥರ ಇವರು ಶಿವನ ಪಾದ ತಲೆ ಮೇಲೆ ಬಿದ್ದ ಹಾಗೇ ಬೀಳ್ತಾ ಇದ್ದ ಹಾಗೇ ತನ್ನಲ್ಲಿ ಅತ್ಯಂತ ಸಂತೋಷವಾಯಿತು ಈತನಿಗೆ. ಇನ್ನು ಇದಕ್ಕಿಂತ ನನಗೆ ಎಂತಹ ರಾಜ್ಯ ಬೇಕು, ಯಾವ ಪಟ್ಟಾಭಿಷೇಕ ಬೇಕು ಅಂತ ಈತನಿಗೂ ಸಂತೃಪ್ತಿ ಆಯಿತು. ಅದೇ ತರಹ ಮುಂದೆ ಈ ಅನುಗ್ರಹದಿಂದ ಈತನು ಬಹಳ ಸಂತೋಷಗೊಂಡು ಮುಂದೆ ಅನೇಕ ಕಾಲ ಶಿವಪೂಜೆಯನ್ನೇ ಮಾಡಿಸ್ಕೊಂಡು ಶಿವಭಕ್ತನೆಯೇ ಆಗಿ ಉಳಿದು ತಾನು ಕೊನೆಯಲ್ಲಿ ಶಿವನ ಪಾದವನ್ನು ಸೇರಿದ ಅಂತ ಈ ಚರಿತ್ರೆ ಹೇಳ್ತಾ ಇದೆ. ಎಷ್ಟು ನೋಡಿ, ಆತನು ಏನು ಯಾರಿಗೂ ಏನು ತೊಂದರೆಯೇ ಮಾಡಲಿಲ್ಲ, ಶಿವಪ್ರಸಾದವನ್ನು ಶಿವನ ಅನುಗ್ರಹವನ್ನು ಪಡೆದ. ಇದು ಕೂತಿರುವ ನಾಯನಾರವರ ಚರಿತ್ರೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಿದ್ದೀನಿ.
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 31.
3: Atha Ekatrimshodhyayaha.
4: ॐ

ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ. ಇದು ಶಕ್ರರೂಪಾಯ ದೇವಾದಿದೇವಾಯ, ಯು ಆರ್ ದ ಗಾಡ್ ಆಫ್ ಆಲ್ ದ ದೇವತಾಸ್. ಮಹಾದೇವಾಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮಹಾದೇವಂ ಮಹಾತ್ಮಾನಂ ಮಹಾಪಾಠಕನಾಶನಂ. ಮಹಾದೇವ ಇಸ್ ಅ ಸ್ಪೆಸಿಫಿಕ್ ಎಪಿಥೆಟ್ ಯೂಸ್ಡ್ ಅಗೇನ್ ಇನ್ ದ ವೇದಾಸನ ಉಪನಿಷತ್ ಅಂಡ್ ದ ಪುರಾಣಾಸ್ ಫಾರ್ ಲಾರ್ಡ್ ಶಿವ. ಯು ಆರ್ ದ ಸುಪ್ರೀಂ ಗಾಡ್. ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಓ ಮೈ ಲಾರ್ಡ್. ನಮಸ್ತೆ ವಜ್ರಹಸ್ತಾಯ ಪಿಂಗಲಾಯ ಋಣಾಯ ಚ ಪಿನಾಕ ಪಾನಯೇ ನಿತ್ಯಂ ಶಂಖಶೂಲಧರಾಯ ಚ. ಯು ಆರ್ ವಿತ್ ಅ ಶಂಖ, ದಟ್ ಇಸ್ ಕಾಂಚ್, ಆ್ಯಂಡ್ ಶೂಲ, ಯು ಆರ್ ವಿತ್ ಅ ತ್ರಿಶೂಲ, ಆ್ಯಂಡ್ ಯು ಆರ್ ದ ವಿತ್ ದ ಪಿನಾಕ ಬೋ ಇನ್ ಯುವರ್ ಹ್ಯಾಂಡ್. ಪಿಂಗಳಾಯ ಋಣಾಯ ಚ, ಯು ಆರ್ ಆಲ್ಸೋ ವಿತ್ ಅ ವಜ್ರ. ಬಿಕಾಸ್ ಇಫ್ ಯು ಸೀ ದ ಫೈವ್ ಫೋಲ್ಡ್, ಫೈವ್ ಹೆಡೆಡ್ ಫಾರ್ಮ್ ಆಫ್ ಮಹೇಶ್ವರ, ದ ಫಾರ್ಮ್ ವಿತ್ ಫೈವ್ ಹೆಡ್ಸ್ ಆ್ಯಂಡ್ ಟೆನ್ ಹ್ಯಾಂಡ್ಸ್, he is in the 10 hands, he is having various weapons. He has the noose, that is the pasham, and then he has the vajra, and he also has the pinaka bow, and he has the trishula. So that's what he is describing. And pinaka panaye nityam shankashula darayacha pingalaya runayacha pingalaya arunayacha pingalaya krishna pingalam. We saw that, right? So Mahadeva is Krishna Pingalam, Parashakti is dark and Paramashiva is yellow in color. That's what is Krishna Pingala, Pingalaya. That's why Upamanyu Maharshi says Pingalaya Arunayacha Asavyastamro Aruna Uta.

ಮದವನ ಮಿಯಂ ಮಿಯಂ ಬಂಧು ಸರಣಿ ಅಪೇಕ್ಷಾ ನೋಚಿತ್ ಅಪೇಕ್ಷಾ ನೋಚಿತ್ ಕಿನ್ ನಹರಸಿ ಭವನ್ ಧ್ಯಾನ ವಿಮುಖಂ ದುರಾಸಾ ಭೂಯಿಷ್ಠಾಂ ವಿಧಿಲಿಪಿಮಸಕ್ತೋ ಯದಿ ಭವಾನ್ ಶಿರಸ್ತದ್ವೈಧಾತ್ರಂ